0: ರಾಜ್ಯದ ಬೆಟ್ಟ ಅವರ
1: ಕಾಣ ರಾಜ್ಯದ ಬೆಟ್ಟ ಅಲ್ಲ
0: ಸುತ್ತಾನೆ ಸುರಾಜ ಜೀವಾಲ ವಾಟ್ಲಿಕ್ಕೆ ದೇವ
1: ಕಾಯ್ ವಾಟ್ಲವರ
0: ಅರ್ಧ ದಿವಸಪಾಸನ್ ಶಿತಿ ಸುರಾಜ ದರ್ಶನ ನಾಹಿ
1: ಹೋಯ್ ಹೋಯ್
0: ಅಂಗುಳಿ ನಾಹಿ ಹ್ಯಾ ವೇಳಲ
1: ವಿಚಾರ ಕೆಲ ಮನ

0: ಸಪ್ರಂಗಿ ತೋಂಡಾದ್ ಮಾರ್ಲಿತ್ತಿ ಜ್ಞಾನೇಶ್ವರ ಮೋರೇಶ್ವರ ಕಾಕನ್
1: ಕಣ್ಪಡ ಬರ್ಲಿ ಬಟ್ಲ ಜೀವಾಲ ಜ್ಞಾನೇಶ್ವರ ಮೌಲಿಲ
0: ವಿಚಾರ ಕೇಳ ಧರಣಿಚಾ ಸಂಚಾರ ಖಾಂದೆ ಊರಿ ಘಟ್ಲಾ
1: ಲಗ್ನ ರಡಾಯ್ಲಾ ಅಗದಿದ್ದ ಡೋಳ್ಯಾತ ಧಾರಾ ಲಗ್ನ ಹೋತ್ಯ ಕಳಾಯ್ಲಾ
0: ಆನಂದಿಚ ವಾಟಲಿ ಮೌಲಿ ಚಾಲ್ಯಾಲಿ ಹೋತಿ
1: ಆನ ತ್ಯಾ ವೇಳೆಲ
0: ಎವಡ್ಯಾತ್ ಮೋರ್ಚಾ ಬಾಜೂಲಾ ಅಗದಿ ಯಾ ನದಿವರ್ ಕಾಯ್ ಧಾಲವತ
1: ಕಾಯ್ ಧಾಲ್ತ ದೇವ
0: ಹಾ ಬಾರ ಬ್ರಾಹ್ಮಣಾಚಿ ಮೂಲ
1: ಅಗದಿ ಕೇಳ ಲಗ್ನ ಹೋತಿ ಕೇಳಾಯ್ಲಾ ಅಗದಿ ಪಟಂಗ್ಲಾಲ
0: ಮೂಲ ನೀ ಪಾಯ್ಲ ಹೋತ ಜ್ಞಾನೇಶ್ವರನ
1: ಸ್ವತಃ ಮೋರೇಶ್ವರ ಕಾಕ ಬೋಲ್ತು ಕಾಯ್ ಬಾಳಲ
0: ಅರೆ ಬಾಳ ಹೋಯ ವೇಳೆಲ
1: ಕಾಯ್ ಬಗ್ತಾರೆ ಹೇಳೇವು
0: ಅವರು ತೋ ಬಾಗದೆ ನಾನಲ್ಲ ಮಾರಾಬ್ ಖೋಡ್ ಮೋಡ ಹಚ್ಚಿ ಪರದ ನದಿವರ ಆಲ ನಾಯ್ ಪಾಯ್ಜಿ
1: ಹನೋನು ಮಾರೋನ್ ಬೇದಮ್ ಕೇಲ ಪಾಯ್ಜಿ ಯಾ ನಾನಲ್ಲ ಬರಿಕ
0: ಮುಟ್ಯ ಮನ್ಸಚ ನಾಲ್ ಮುನಲ ಅವ್ಕ ಅವ್ಕ ಸಸೈಲ
1: ಸ್ವತ ಮಾತರೆ ಜಾಯ್ಕಿನ ಬರುಬರ್ ಬಾಳ ಪಳದ್ ಹೋಗದ್ಕಿನ ಜ್ಞಾನಚ್ಚ ಜವಳ
0: ಜ್ಞಾನಚ್ಚ ಮಾಗ ಯಾ ಜವಳ
1: ಜ್ಞಾನಚ್ಚ ಮಾಗ